0: ಖನಾಥಮ್ ಸ್ವಯಂ ಪಸಕಾಂಚಿಗೋಂಚ್ಗ್ನಿ ಪ್ರೋಗ್ರಾಮ್ ಉನರಂ ಚಕ್ಸುವ ಅಕಾಶವಾಣಿ ತೂರ ಮೇಘಾಲಯ ಬೇಸಿನ್ ಡಿವೆಲಪ್ಮೆಂಟ್ ಅಥಾರಿಟಿ ಬಕ್ಸಾ ನಂಗ್ರಮಿ ಮೇಕ್ ಅ ರೈಸ್ ಪ್ರೊಜೆಕ್ಟ್ ನಿ ನಗೋ ಚಿರಂ ಚಿಬಿಸ್ ಕ್ರಾಂಕು ರಪ್ಪಂಗ್ನ ಬುರಂ ಬುರ್ಗ್ರಂ ರಂಕು ಸಲರೋ ನಮ್ರೋ ರವತ್ನ ದಂಥಂಗ್ ಮಂಚಾ ಪ್ರೋಗ್ರಾಮ್ ಕು ರಾಬಾಯಿಂಗ ಅರೋ ದ ಅಲೋನ ಸಿಮಂಗ್ ಎ ಪ್ರೋಗ್ರಾಮ್ ನಿ ಗಥಮ್ ಗಪ ಬಾಕು ಕ್ನಾಂಗ್ಸ್ಕಾನ ಮಗೇನ್ ದ ಅಲೋನ್ ಚಿಂಗ್ ಬಕ್ಸಾ ಡಿವಿಜನಲ್ ಫಾರೆಸ್ಟ್ ಆಫೀಸರ್ ಸೋಷಿಯಲ್ ಫಾರೆಸ್ಟ್ರಿ ಅಂಡ್ ಟೆರಿಟೋರಿಯಲ್ ಶ್ರೀ ಮೆಕ್ಸ್ಪೋರ್ನ್ ಎಂ ಸಂಗಮಾ ದೊಂಗ ಉವಾ ಅಂಥಿಂಗ್ನ ಬುರಂ ಬುರ್ಗ್ರಮ್ ರಂಕು ಮೈನಿಗಮನ್ ರಪ್ಪಂಗ್ನ ನಂಗಾಚಮ್ ವಾರಾಂಗ್ನಿ ಬಿಡುಂಗು ಆಗಾನ್ ಥಲತ್ತೆ ಒತ್ನಂಗೇನ್ ರಮಚಾಕ್ ಸುವಾ ಸರ್ ನಂಕು ಚಿಂಗ್ನಿಯ ಪ್ರೋಗ್ರಾಮ್ ಅನ್ನ
1: ಅಂಕು ಕಾಮತಾನಿ ನಂಗಾಸ್ಕಾಂಗ್ಬ ಬಥೆಲ
0: ಸರ್ ಅಂಚಿಂಗ್ ಪ್ಲಕನ್ ಉಯ್ಯ ಬುರಂ ಅಂಚಿಂಗ್ನ ಬೋರ್ ರಂಕು ಆರು ನಮ್ಗಪ್ಪ ಪಲ್ವಾ ರಂಕು ಒತ್ನಮೋ ಎಂದಿಬ ಇಯ ಬುರಂ ಬುರ್ಗ್ರಮ್ ರಂಗಾರ ಅಂಚಿಂಗ್ನಿ ಚಿರಂ ಚಿಬಿಸ್ಕ್ರಂಗ್ನ ಆರು ಚಿಮಕ್ರಂಗ್ನ ಮೈ ರಕಬ ದಕ್ಷಕಾನಿಕು ಉನ್ಸ್ಕಾ
1: ಬುರುಂ ಬೋಲ್ಗ್ರಮ್ ನಿಯಾಗನ್ ಗೆ ಸ್ಮೋದಿಯನ್ ಮೊಂಗ್ಸೊಂಗ್ ಬತರೆ ಬೋಲ್ ವಾರಂಗ್ ಬಾ ಸಮ್ ಬೋಲ್ ರಂಗ್ ಆಉ ಛಾಗಬರಂ ಕುಕ್ಸುಂಗ ಅಚಿಂಗ್ ದೇವನ್ ಬುರುಂ ನಯ ಎಂದೆ ಬವಾ ಬುರುಂ ನಿ ಕುನ್ ಯಾತ್ ಗೆ ಸ್ಮೋದೆ ಉನು ದಂಗ್ ತಂಗ್ ತಂಗ್ ಬೋಲ್ ವಾರಂಗ್ ಪಾತಿತನ ದಲ್ಲಾ ದಲ್ಜಾ ಛಾ ಛಾಜಾ ಯಾ ನಕಬರಂ ಅರ ಅಚಿಂಗ್ ನಿ ಸಮ್ ತಂಗ್ ತಂಗ್ ಓ ದುಂಗ್ ಹಿಂಗ್ ಪಾ ಚಿರಂ ಚಿಬಿಸಿಕ್ರಂ ಜೇಕೈ ಬಲ್ವಾರಂ ಕೋ ನನ್ ಬಕ್ಸನ ಬಾ ಉನು ಚಂಗಿ ನಂಗ್ ಪಾ ಮತ್ ಬುರುಂ ರಂಗ್ ನಬಾ ಚಂಗಿ ಥಂಗಾನಿ ಕೋ ಚೋಲ್ ರಂಗ್ ಕೋ ನಾ ಅರು ವಾಸನ್ ವಾಯ್ಜಾ ಎಂದೇಬ ಮಂದಿನಿ ಚಂಗಿ ಥಾನಿ ನಪ್ಪ ಯಾ ಬುರುಂ ಬೋಲ್ಗ್ರಮರ ನಮ್ ಮೆನ್ ತಕ್ಸಕಾನಿ ಹುನ್ನ ಮೈನ ಚಿರಿಂಗ್ ಚಿಬಿಸಿಕ್ರಂಕ ಥಂಗಾತಾನ್ ಬಕ್ಸನಪ್ಪ ಅಂಚಿಂಗ್ನ ನಮ್ಗಬ್ಬ ಬಲ್ವರಂ ಹೋನನ್ ಬಕ್ಸನಪ್ಪ ಅಂಚಿಂಗ್ನಿ ಸಮಥಾಂಗ್ ಥಂಗ ದೊಂಗಪ್ಪ ಚಿಕೋನ್ ಅಚಿಂಗ್ ಎನ್ವಿರಾನ್ಮೆಂಟ್ ಯಾಗನ ಇಯಾನ ನಮ್ಗಪ್ಪ ಅಂಚಿಂಗ್ನ ಕ್ಲೈಮೇಟ್ ರಂಕ ಅವನ್ ಬಕ್ಸನಪ್ಪ ಅಂಚಿಂಗ್ನ ಅಂಚಿಂಗ್ ಬಲ್ಜೋಕಾನಿ ರಂಕಪ್ಪ ಓ ನಾ
0: ಸರ್ ನಕೇಮ್ನ ಉಮ್ಯೂ ಆರೋ ಗನ್ನೋಲ್ ಚಿಬಿಸಿಕ್ರಂಕ ನಿಯತ್ ಕಿಂಚಿಮದೆ ಚಿ ಕುಮಿಯಾನಿ ಕು ನಕ್ನಾ ಮನ್ನ ಯಾನಿ ಗಿಸೆಪೊನ್ ಬುರುಂ ಬುರ್ಗ್ರಮ್ ರಂಗಾರ ಅಂಚಿಂಗ್ನಿ ಚಿ ರಂಕು ಥಂಗ್ನಿ ರಕ್ಕಿನ ಮಂಜೈನ ಬಾ ಚಿತ್ ರೋ ರೋಯಿಂಗ ಎನ್ನೆ ಮೈ ರಕ್ಕಪ್ಪ ಚೀನ್ ರಂಕು ಅಂಚಿಂಗ್ ನಕ್ನ ಮನ್ನ ಯಾಕೋಬ ನಾ ಥಲಾತ್ ಕಿಂಚಿಮದಿ ಮಥೆಲ್ ಬೆಗೇಲ್
1: ಯಾ ಗಾನೋಲ್ ಅರು ಮಿಯು ನಗನ್ ಗೆಸಮುದಿ ಯಾನ್ ಶಿಲೋಂ ಗುಲ್ಬಲ ಜೊಂಗಬ ಸಂಪರಂಗ ನಕ್ನ ಕತ ಮಂದ್ಗೆನ್ ಅರು ಗಾನೋಲ್ ಕುನ ಸಿಂಗುಬಿಯಾ ಯಾನ್ ನೊಕ್ರೆಕ್ ಚಾರೆಕ್ ರಂಗೋನಿ ಜೊಕ್ಪೈಂಗ ತೋದೆ ಗಾನೋಲ್ ನಿ ಚಿ ಸೋನಾಂಗನಿ ಅಸೆಲ್ ರಂಗ್ದೆ ಮುಗಸಂ ಗೊತ್ತದೆ ನಿಗೇನ್ಸ್ ಮೋದೆ ತಾವು ಮಾರ್ಚ್ ಏಪ್ರಿಲು ಯಂಗ್ ಇನ್ ಯಾಯ್ಬು ಗಾನೋಲ್ ಚೋಲೋನ ಮುಗಸಂ ಗೊತ್ತದೆ ಶಿರ್ ಕಂಪ್ಕು ನಿಗೇನ್ಸ್ ಮೋದೆ ಅಬ್ಬ ಸಾಯಿಂಗ ಅರು ಗಾನೋಲ್ ನರ ಉಜೊಕ್ ನೊಕ್ರೆಕ್ ಚಾರೆಕ್ ರಂಗೋನಿ ಜೊಕ್ಪೈಂಗ ಅರು ನೊಕ್ರೆಕ್ ಚಾರೆ ಖಮಾಹೊನ್ ಬಿಸೋರ ಅಬಾಬ ಸಾಯಿಂಗ ತೋದೆ ಯಾ ಗಾನೋಲ್ ಚಿ ರಂಗಾರ ಬುರುಂ ದುಂಗಾಂಗ್ ಓದೆ ಬುರುಂ ಅರ ಸಾಮಸೆಂ ಬೋಲ್ಸೆಂ ಗಮ್ಮಕ್ಕನ್ ಉನ್ನು ಚೊನ್ ಚೊನ್ ಕಬರಂಕೋ ಛಾಯ ಮಂಗ್ನ ಚಿರಂಕೋ ಎಬ್ಸೋರ್ಬ್ ಕಾಜುಕೊನ್ನ ಬಾನ್ ರೋಂಗ್ ರೋಂಗ್ನ ಆಗ್ರೆ ಥರಕ್ಕೆ